ಎಷ್ಟು ಚೆನ್ನಾಗಿದ್ದಾಳೆ. ಏನು ಹೆಸರು ಬರ್ತಿಳ್ದು ಸುಂದ್ರಿ? ರೂಪ ದೇವ್ರೆ, ನನ್ನ ಖುಷಿ ಇದೆ. ಏಯ್ ಏಯ್ ಏಯ್, ಓ ಮೈ ಗಾಡ್.